ಕಷ್ಟವೇ ಚಗಿರೋ ತಷ್ಣು ಸಿಟಿಶ್ ಹುನೆಯಲ್ಲಿ ನೆಕೊಲು ಸಶ್ಕು ಕಮಾಲ್ ಭೈರವನನು ದಿಯು ಸಂತು ಕಹತ್ ಖುಲಾದ್ ದಿತ ತ್ರುಹಂಗ ಚಿಶ್ವನು ಕಿಲ್ಲಿ ಸಚ್ ಬಚೋಲೆ ಸಶ್ವೇಲ್